0: ಐದರಕ್ಕೆ
1: ಆನಂದಪುರಿ ಸ್ಯಾನಿಟೇಷನ್ಸ್ ಪೂಜಪುರ.
2: ಚಿತ್ರಂ ಕುಯಿಲ್ನೆ ತೇಡಿ, ಯೇಸುದಾಸ್ ಪಾಡ್ಯದ. ಗಾನರಚನಾ ಚುನಕರ ರಾಮನ್ಕುಟ್ಟಿ, ಸಂಗೀತ ಸಂವಿಧಾನಂ ಶ್ಯಾಮ್.